0: ದಶಮಪಹ ಅನುತು ನಾಯ್ ದಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ಉದಯನಾವೆ ವಿನಾಡಿ ಹತರಾಯಿ

0: ಎದುರು ಪೆನಲಾಗಿ ಇಲ್ಲ ದೇವನು ಕೋಮರಿ ಅತ್ತಡಂಗುಟಾರ ಗಣದೇನ ಓ ಅವರು ಪನಸ್ ದೇಗಕ ಮಟ್ಟ ಕುಲಿ ಮೀನಕ್ಕೆನೆ ಮೇ ಹಪ್ಪಲಾದೀನ ಇದನ್ನ ಅಮ್ಮಗೆ ಏಮು ಇದೀನಿ ಗಂಜಾ ಗಲಗಿ ಇಲ್ಲ ಪೊಲೀಸಿ ಅನ್ನೇ ಗಂಜಾ ಪಾನೇಗರ್ಲ ಇಲ್ಲ ದೇನಲು ಮೇ ಮೊಹಂ ಇಯೇ ಡ್ರೈವ್ ಕರದ್ದಿ ಹರಿದ ದೆಂಗ್ ಒಬ್ಬಟ ಕೊಚ್ಚರ ನಂಗೆ ಕೇನದಿ ಅಂದ್ರೆ ಒಬ್ಬ ಹಿತಾನಕು ಮಿತನ ಮೇ ತ್ರೀ ವೀಲ್ ಹತರ ಹಪ್ಪಪು ಇಲ್ಲ ಅದೇ ಹರಿದ ದಹ ತುಂದನೆ ತುವಾಲ್ ಲಭನ ದಹ ತುಂದನ ಈ ಕುಲಂಬ ಜಾತಿಗ ರೋಹಲ್ಟ ತುಲ್ಕರ ಲಾತಿಗುಣ ಪ್ರತಿಕಾರ ಲಭನ ಹರಿದ ಎತ್ತಟವ ಮೇ ಒಬ್ಬಟ ಕೊಚ್ಚರ ಕೇಳ ತೇನಾದ ಒಬ್ಬ ಮೆಹಿಮ ಮದ್ರವ್ಯ ಪಾವಿಚ್ಚ ಕರಲ ಒಬ್ಬ ಯನ್ನೇ ಪಾ ವಾಹನ ಒಬ್ಬ ಸಮಹಾರ ವಿಲಾವಟ ನೀತಿ ದಾಪು ಹಾ ಮೇ ಅತುಲ ರಿಂಗಲಾಗಿ ಇಲ್ಲ ಪೊಲೀಸ್ ಇರವಟ್ಟ ಟ್ರೈ ಕರ್ನಾನೆ ಡ್ರೈವ್ ಕರ್ನ ಕೂಡ ಒಬ್ಬ ಹೀತನ ಪೊಲೀಸ್ ಲಂಗಡ ಇಲ್ಲ ಗಂಧ ಬಲಲ ತಮ ಯಾ ಮಾತ್ಯ ಅಭಿಯಾನ ಇಲ್ಲ ನಡುದಾನೆ ದಂಗೇಮನೆ ಒಬ್ಬ ವಿಷಮದ್ರವ್ಯ ಅರಗನ್ ತೀರಣ ಏಕತ್ ಹೋಯ ಕ್ರಮ ತೀಯನ
1: ಹಿತಾನಿಪ ಅನಿತಾಯ
0: ರವಟ್ಟೆ ಎನಿಸ ಒಬ್ಬ ಮೊನವಾದ ಪಾವಿಚ್ಚಿ ಕರಲ ವಿಷಮದ್ರವ್ಯ ಇವ ಪಾವಿಚ್ಚಿ ಕರಲಿಗೆಲ್ಲ ಪೊಲೀಸ್ ಹೋಯ ಕ್ರಮ ತೀಯನ ಒಬ್ಬ ಪಾನೆ ಕರ್ಲ ಗಿಹಿಲ್ ಯನಕೋಟ ಪೊಲೀಸ್ ಅಹು ನೋನ ಸಮಹಾರ ವಿಲಾವಟ ಒಬ್ಬ ಗೇಲಂಗಡೆ ಅನಕೋಟ ಒಬ್ಬೇ ಗೆದರ ಒಬ್ಬ ಬಲ ಇನಕಂ ಬಲಂಗಿನ ದರ್ವೋಮ ಹ್ಯಾಪಿನ ಪುಲ್ವಾ ಐ ಸಿಹಿ ವಿಕಲ ಸಿಹಿನೇ ಇನಿಸ ಓ ಮದ್ರವಿ ಪಾವಿಚ್ಚಿ ಕರ್ಲೆ ಅನ್ನೇ ಪಾ ಗೋಮಾರಿ ಬಲ ಅನ್ನ ಮೇ ಪನಸ್ ದೇಹ ವಿರುದ್ಧ ಮೇ ಪೂದ್ಗಲ ಕೊಚ್ಚರ ಕಾಲಗಡ ಹಿರಿ ಹಿಂದಿ ಇದೇನೆ ನಡುವ ಲವ ಇದೆ ಇಸ ಒಬ್ಬ ಹಿತ ಅನ್ನ ಅಪರಾಧ ಜೀವಿತ ಒಬ್ಬ ಜೀವಿತ ನತಿ ಕರಗನ್ನ ಕಾಲ ಕಣ್ಣಿ ಕರಗನ್ನೇ ಪಾ ಅನಿತ್ತೈಗೆ ಜೀವಿತ ಅತ್ತೇ ವಿಧಿಹಿಟ
1: ಅನ್ನೇ
0: ಪಾ ರೈಟ್ ಪರಿಸಮ ಯನ್ನ ಗಮನ අපිට මෙසේජ් කරපු යාළුවෝ කීප දෙනෙක් ඉන්න අපි කියමු.
1: සෙනවාවිල කේරියේ සමරසිංහ ඉන්නවා අපි වහගෙන පත්මිනී සිරිසේන ඒ වගේම එකතු කරගන්න කියලා දෙන ලස්සන ගීතයක් අහන්න WhatsApp එක පැත්තෙන් දමිත් මෙසේජ් එකක් දාලා දෙන දමිත් ඔව කොරියා වලින් තමයි අපි වහගෙන ඉන්නේ. හරි මාදරෙන් එකතු කරගන්නවා Good morning ලක්කන කියලා තිනවා. ඔයා වහනවා ලස්සන සින්දුවක් දෙන්න ට්‍රින්ක පහේකනින් පුංචි බන්න තමයි මෙසේජ් එක දාලා තියෙන්නේ. Good morning කියලා දෙනවා සින්දුවකට එකතු කරගන්න. පුෂ්පා ඉන්නවා ඒ වගේම අනිදු එකතු කරගෙන අපි අහමු මේ ලස්සන සින්දුව.

0: ಮನೆ
1: ಸ್ವಾಭಾವಿಕ ಗುಣೇನ್ ಪಿರಿ ವಿಜಯ ಮೆರಿಸ್ ಕೊಡು ತುನಪ ಹಾಕುಡು ಗಾಂಬ್ರಿಸ್ ಹಕ್ಕ ಹಾಕುಡು ಕಿಚನ್ ಸ್ಟಾರ್ ವಿಜಯ ಪ್ರೊಡಕ್ಟ್
2: ಅಸೇಸು ದೇವಿಲ್ಲದ ದೇವಡಿಯಾವ ಗ್ಲೂಕೋಮಾ ಬೆಳೆ ರೋಗ ನಿಸಾ ಪೆನುಮ ದುರ್ವಲ ವಿಲಾದ ಅಡುಮ ವಿಯದಮಕಿನ್ ದವಸಿನ್ ಪೆನುಮ ಲಬಾ ಗಾನ್ನ ರಾಜಿ ಅನುಮತ ಲೆನ್ಸ್ಟಿಕ್ ಐ ಕ್ಯಾ ರೋಹಲ್ಟ ದನ್ಮ ಕಥಾ ಕರಾನ್ನ ಲೆನ್ಸ್ಟಿಕ್ ಐ ಕ್ಯಾ ರೋಹಲ್ ಮತ್ತರ ಮೂಲ ದುರಕಥನಾಂಕ ಬಿಂದುವೈ ಹತ್ ಸಿ ಹಾಯಾಯ್ ಹಾರಸಿ ಹೆತ್ತಾಟಾಯ್ ಹಾರಸಿ ಹೆತ್ತೆ ಅಟ
3: ವೇಗಯಿನ್ ನಗಿ ಸಿಟಿನ ರಟಕ್ ಆರ್ಥಿಕ ಅರ್ಬುದೇಕ ತಿಬುನು ರಟ ಅದ ಆಯತ್ ಸ್ಥಾವರವ ಇದಿರಿಯಟ ಯನವಾ 2025 ಅಪೇ ಆರ್ಥಿಕೇ 105% ವರ್ಧನೆ ವುನಾ 2026 ಪಲಮು ಕಾರ್ತುವೇದಿ 105.1% ವರ್ಧನೆಯಕ್ 2026 ಫೆಬ್ರವರಿ ವೆದ್ದಿ ವಿದೇಶ ಸಂಚಿತ ಡಾಲರ್ ಬಿಲಿಯನ 7.3% ಅಪಿ ದೆನ್ ವೇಗಯಿನ್ ನಗಿ ಸಿಟಿನ ರಟಕ್
4: ಅಪೇ ಆಂಡುವ ವಸರ ದೆಕೈ ರಟಟ ಸುಬೈ
5: ಬೆಯ ಮುದಲ್ ಗಿವ ಪ್ರಚಾರೇ ಕರ್ನ ಲದ ದೆನ್ ವೀಮಕೆ
6: ಒಳ್ಳುವಟ ಪ್ರೇಷಯಕಕ್ ನತುವ ಒಯಾಗೆ ನಿವಸೆ ಹೋ ಕರ್ಮಾಂತ ಶಾಲಾವೆ ವೋಟರ್ ಫ್ಲೋ ಏಕಟ ಹೊಂದಮ ಪ್ರೇಷಯಕಕ್ ದೆನ್ನ ಪುಲುವನ್ ಏಕಮ ವತುರ ಮೋಟರೆಯ ಡೀಪ್ ಟೆಕ್ ಪ್ರೆಷರ್ ಪಂಪ್ಸ್ ಅಮತನ್ನ 077 77 77